ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕ್ಕೆ ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕು ಕಾಲ್ ಚೇಯಂಡಿ.

0: ಒಯ್ಯುವ ವಚಿತ ಕಳಾಮದಲ್ಲು ಭೂರಿ ಸೌಜನ್ಯ ಶೀಲ ವಹಿಂಪು ಮಿಂಕನು ಪ್ರಶಸ್ತ ಶ್ರೀ ಸುಖ ಭೋಗಮುಲ್.
1: ಮುನೀಂದ್ರ, ಸಕಲ ಧರ್ಮ ಸ್ವರೂಪಲಗು ಮೀರು ನಾಗಿಟ್ಟು ದುರುಪದೇಶವನ್ನು ಚಡ ಪಾಡಿಯ ವಂಶ

0: ವರ್ಣ ಶಂಕರ ಪುನ್ ಪೆಂಡಿಲಿ ಏಲ ಚುಟ್ಟೆದವು ನಾ ಕಂಠಂಬುನ ಕೌಶಿಕ. ಮುನೀಂದ್ರ, ಮೀ ಕನ್ಯನನ್ನು ವಿವಾಹ ಮಾಡಿಡತಕ್ಕ ಮರ್ಯಾದೆಯ ವಲಯನನ್ನು ನಾ ರಾಜ್ಯ ಮನೆಯನ್ನು ಅಪ್ಪಗಿಂಚದನು.
1: ಹರಿಶ್ಚಂದ್ರ, ಆ ಮಾತ ಎಂದೇ ನಿಲ್ಚಿಯುಂಡು. ಚಿರಕಾಲಮು ನುಂಡಿಯೂ ಮರ ರಾಜ್ಯಂ ಬೇಲ ವಲಯನನ್ನು ತಲಂಪು ನಾ ಮದಿ ಬಾಧಿಸುತ್ತದೆ. ನೇಟಿಗೆ ನೀ ಔದಾರ್ಯಮನ ನಾಕು ಅದು ಲಭಿಸಿನದಿ. ಇತ್ತಟನೆ ಇಪ್ಪುಡೇ ರಾಜ್ಯದಾನ ಮನರ್ಪುಮು.
0: ಬ್ರಹ್ಮರ್ಷತ್ತಮ, ರಾಜ್ಯದಾನವನ್ನು ಪರಿಗ್ರಹಿಂಪುಡು. ರಾಜಲಾಂಛನಂಬಗು ಈ ಕಿರೀಟವನ್ನು ಧರಿಸಿ ಈ ಧರಣಿ ಚಕ್ರವನ್ನು ಪರಿಪಾಲಿಂಪುಮು.
1: ಹರಿಶ್ಚಂದ್ರ, ನೀ ಔದಾರ್ಯಮು ಮಿಕ್ಕಿಲಿ ಶ್ಲಾಘನೀಯಮು. ನೀವಿಂಕ ನೀ ಭಾರ್ಯಾಪುತ್ರತೋ ಮಾ ರಾಷ್ಟ್ರಮು ವದಲಿಪುಮು. ಆ ಸತ್ಯಕ್ಕೆ